FM.LK. ರುಹುನಟ ರಾಜರಟಟ ಸಿಂಕಡಗಲಟ ಡಬ್ಲ್ಯೂ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಲೈವ್ ಎಫ್ ಎಂ ಡಾಟ್ ಎಲ್ ಕೆ

0: ಶುಕ್ರವಾರ ರಾತ್ರಿ 8
1: liveFM.lk
2: ದೇವುಲ ಪಿಟಿಯಟ, ಕಂಬುರು ಪಿಟಿಯಟ, ನಾವಲ ಪಿಟಿಯಟ, ಕಲ್ ಪಿಟಿಯಟ. www.liveFM.lk

ಕಾರ್ಯಕ್ರಮ ದುಲಹಾಯಿ ನೆಟವೇನ ಸಿಂಧು ಅಹನಾಥರೆ ಹಿತ ಸಣ್ಣ ಸಣ್ಣ ಸಿಂಧು ಅಹನಾಥ್ ಒಬ ಕೆಮತಿ ನಮ್ www.liveFM.lk ಸೈಟ್ ಎಕಡೆ ಗಿಹಿ ಕ್ಲಾಸಿಕ್ ರೇಡಿಯೋ ಸಿಲೆಕ್ಟ್ ಕರನ್ನ ಕ್ಲಾಸಿಕ್ ರೇಡಿಯೋ ದಿಸವನ ರೆಂದುನು ಹದವತೇ ಸ್ಪರ್ಶಯ ಒಬ ಆದರೆ ಕರ್ನ ಕ್ಲಾಸಿಕ್ ರೇಡಿಯೋ ರೇಡಿಯೋ ಗಾರ್ಡನ್ ಟ್ಯೂನ್ ಇನ್ ರೇಡಿಯೋ FM ಯನ ಆಪ್ ಹರಹ ವಗೇಮ ತವತ್ ವೆಬ್ ಅಡವಿ ಗಣನಾವಕ್ಕೊಸ್ಸೇ ಶ್ರವಣೀಯ ಕಲೆ ಹಕೀ